0: ಡಿಬಿಎಸ್ ಅಲವಿನಿಯೋಜಿತ್ಯಾನ್ ವಿತಿನ್ ರಾಕ್ಷಣೆಯ ರಿಯಾಪಾದಿಂಚಿಯ ಅವ್ರದ್ದು ಹತರಕ ಸೇವಾವಸ ವಗಕೀಮ ಸಮಗ ಬಟಿನಾ ದೊರತಕಿ ಅಲ್ಮಾರಿಯಕ್ ನೋಮಿಲಿ ಟಿವಿಎಸ್ ಅಗ್ರಿಬಿಸ್ನೆಸ್ ವಿತಿನ್ ಸೊನಾಲಿಕಾ ಟ್ರಾಕ್ಟರಿ ಮಹಾಪುಲವಟ ಮಹಾಬಲಯ
1: FM 93.5 FM 93.7 Lakhana Radio ITN

0: ಕಾರ್ಖಾನೆ
1: ಸ್ವಾಭಾವಿಕ ಗುಣ ಎಂಪಿರಿ ವಿಜಯ ಮೆರಿಸ್ ಕೊಡು ತುನಪು ಹಾಕುಡು ಗಾಂಬ್ರಿಸ್ ಹಕ್ಕ ಹಾಕುಡು
0: ವಿಜಯ ಪ್ರಾಡಕ್ಟ್
1: ಕಿಚನ್ ಸ್ಟಾರ್ ವಿಜಯ ಪ್ರಾಡಕ್ಟ್
2: ಸಕ್ಪುರ ಜಾತಿಯ ಕ್ವಿಶ್ವಾಸೆತೆರೈನೋವೇ ಕಿರುಳ ಮಹಾಜನ ಸಂಪದ ದನ್ ಸತಿಯ ದಿನ ಹತೇಮ ಮಹಾಜನ ಸಂಪದ ರಟಟಮ ಸಂಪದ.

0: ದಶಮಪಹ ಅನೂತು ನಾಯ್ ದಶಮಹತ ಲಖಂಡ ರೇಡಿಯೋ ITN ಸಭೆ ಶ್ರೀಲಂಕೆಯ ಹಂಡ
1: ವಿಲಾವುದೇ ದಹಯಾಯೆ
2: ವಿಲಾವ ಉಪವೇತ ಗಿನ ಆವೆ
3: ನೊತರಯ್ಯೇ ಪೆರಲಿಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ ಗಟ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ ಗಟ ಸುಪಿರಿ ಮೋಟರ್ ತ್ಯಾಗ NLB ಮೆಗಾ ಪವರ್ ಒಬ ಅದಮ್ಮ ಮಿಲದಿ ಕಾನು

0: ಅಂತ, ಆದರೆ ಬೆತಾಗನ್ನ ಓನೆ ಮನ ಸತೆಯ ದಿನ ದವಲ್ ಏಕೆ
1: ಹತರ ಬೆತಾಗ ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ.

0: ಅಂತ. ಆದರೆ ಬೆದಾಗನ್ನ ಓನೆ ಮನ ಸತೆಯ ದಿನ ದವಲ್ ಏಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ.

0: ಇದೆ, ಆದರೆ ಬೆತಾಗಂದ ಓನೆಮನ ಸತೇ ದಿನ ದವಲ್ ಎಕೆ ಹತರ ಬೆಟಗ
1: ಓವರ್ ಟೈಮ್ ಲೀಡ್ಸ್ ವಿತ್ ಜಾಮಿ ಜಾಮಿ.

0: ಕೃಷಿ ಕ್ಷೇತ್ರದ ನವಪನಕ್ ಲಭಾದೇವಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆಟತೆ ಒಬ್ಬ ಪಸು ಮೀಟರ್ ಸಹನೆಯಾಗ್ದ ಮಸಕಟ ರೂಪಾಯಿ ಲವಿಸಿ ಪಂದಹಸಕ್ ದಕ್ಕ ಮಿಲತಿಗೆ ನೇಮ್ ಸಂದಹ ನಾಯ ಸಹನೆಯಾಗ್ದ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಚಾಲಿಯಾಯಿ
1: ಸಕ್ಪುರಾ ಜಾತಿಯಕ್ ವಿಶ್ವಾಸೆ ದೆಬೋ ಲೊತರೈ ನೊವೇ ಕಿರುಳ ಮಹಾಜನ ಸಂಪದ ದನ್ ಸತಿಯ ದಿನ ಹತೇಮ ಮಹಾಜನ ಸಂಪದ ರಟಟಮ ಸಂಪದ
2: ಲೊತರೈಯೇ ಪೆರಳೀಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ ಸುಪಿರಿ ಮೋಟರ್ ತೆಯ ದಿನನ ಲೊಕುಮ ಸುಪಿರಿ ಟ್ಯಾಗ್ ಇದನ್ನೇ ಕಮ್ಮ ಲೊತರೈಯ NLB ಮೆಗಾ ಪವರ್ ಒಬ್ಬ ಅದಮ್ಮ ಮಿಲದೀಕಾನು

ಮನ್ ಜಾಗ್ರಹಿ ವಾಸನ ಒಂದು ಶುಭರಾತ್ರಿ ದೆನ್ವೆಲವರಾತ್ರಿ ದಹಯಾಯ್ ಅದು ದೌಸಿ ಮಿಲದೀಗತ್ತ ಜಾತಿಕ ಲೊತರೈ ಮಂಡಲಿ ಲೊತರೈ ಪತಾತರ ಗನ್ಮೆಯೋಬೆ ಜಾಗ್ರಹಿ ಪ್ರತಿಪಾಲೆ ಹೆನ್ವೆಲಾವರ್.